ಘೋಷಣೆ ತಿಳಿದ ಮೇಘ ಪ್ರಾಯೋಗಿಕ ಬಾನ್ ವಾರಂಟಿಯಡ್ ನಂಗನೆ ಅವರದು ಪಹಕ್ ನತ್ತ ಕಿಲೋಮೀಟರ್ 70 ದಾ ರಟ ಪುರಾಮ ಹೀರೋ ಏಜೆಂಟ್ಸ್ ಲೈನ್ ಇನ್ನವನೆ 0111 2017 ಕೋಲ್ ಲಗ್ ಗಹನ್ನು ಏಕತ್ ಗಹಪು ಗಮನ್ ಸ್ಟಾರ್ಟ್ ಹೋಗಿ